0: ಪದೆ ಓ ಜಲ್ದಿ ಜಲ್ಸೆ ಮಾಂಗು ಪದೆ ಓ
1: ಚಲ್ ಚಲ್ ಚಲ್ ಮೇರೆ ಕಂಪ್ಯೂಟರ್ ಚಲ್ ಚಲ್ ಚಲ್ ಮೇರೆ ಕಂಪ್ಯೂಟರ್ ಕುಚ್ ಚೀಜೆ ಒರಿಜಿನಲ್ ಹೀ ಅಚ್ಚಿ ಲಗ್ತಿ ಹೈ ಸುನಿಯೆ ಪುನೆ ಕಿ ಆವಾಜ್ 107.8 ಖುಷ್ ರಹೋ ಖುಷಿಯಾಂ ಬಾಟೋ
0: ಚಲ್ ಚಲ್ ಮೇರೆ ಸಾಥಿ ಓ ಮೇರೆ ಹಾಥಿ ಚಲ್ ಚಲ್ ಕಟಾರಾ ಕಿ
2: ಕಭಿ ಕಭಿ ಮೇರೆ ದಿಲ್ ಮೇ ಖಯಾಲ್ ಆತಾ ಹೈ ಕಿ ಜಿಂದಗಿ ತೇರಿ ಜುಲ್ಫೋ ಕಿ ನರ್ಮ ಛಾವ್ ಮೇ ಗುಜರ್ನೆ ಪಾತಿ ತೋ ಶಾದಾಬ್ ಹೋ ಭಿ ಸಕ್ತಿ ಥಿ ಯೇ ರಂಜೋ ಗಮ್ ಕಿ ಸ್ಯಾಹಿ ಜೊ ದಿಲ್ ಪೆ ಛಾಯಿ ಹೈ ತೇರಿ ನಜರ್ ಕಿ ಶುವಾವ್ ಮೇ ಖೋ ಭಿ ಸಕ್ತಿ ಥಿ ಮಗರ್ ಯೇ ಹೋ ನಾ ಸಕಾ ಮಗರ್ ಯೇ ಹೋ ನಾ ಸಕಾ ಔರ್ ಅಬ್ ಯೇ ಆಲಮ್ ಹೈ ಕಿ ತೂ ನಹೀ ತೇರಾ ಗಮ್ ತೇರಿ ಜುಸ್ತಜೂ ಭಿ ನಹೀ ಗುಜರ್ ರಹೀ ಹೈ ಕುಛ್ ಇಸ್ ತರಹ ಜಿಂದಗಿ ಜೈಸೆ ಇಸೆ ಕಿಸಿ ಕೆ ಸಹಾರೆ ಕಿ ಆರ್ಜೂ ಭಿ ನಹೀ ನ ಕೋಯಿ ರಾಹ ನ ಮಂಜಿಲ್ ನ ರೋಶನಿ ಕಾ ಸುರಾಗ ಭಟಕ್ ರಹೀ ಹೈ ಅಂಧೇರೋ ಮೇ ಜಿಂದಗಿ ಮೇರಿ ಇನ್ಹೀ ಅಂಧೇರೋ ಮೇ ರಹ ಜಾಉಂಗಾ ಕಭಿ ಖೋಕರ್ ಮೇ ಜಾನ್ತಾ ಹೂ ಮೇರಿ ಹಮ್ ನಫಸ್ ಮಗರ್ ಯೂ ಹೀ
3: ಐತಿಹಾಸಿಕ ಸಾಮಾಜಿಕ ವ ಸಾಂಸ್ಕೃತಿಕ ಮಾಹಿತಿ ದೇಣಾರೆ ಆಪಲೆ ಝಕ್ಕಾಸ್ ರೇಡಿಯೋ ಸ್ಟೇಷನ್ ಪುಣೇರಿ ಆವಾಜ್ ಐಕತ್ರ 107.8 FM ಆನಂದಿ ರಹಾ ಆಣಿ ಆನಂದ ಲುಟುಟುಟಾ.